ಅಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ನವದಿಲ್ಯಾಂ ರಾಷ್ಟ್ರಪತಿ ಭವನೆ ಶೌರ್ಯ ಪುರಸ್ಕಾರಾನ್ ಪ್ರಾಯಚ್ಛತ್. ಏರ್ ಮಾರ್ಷಲ್ ತರುಣ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವಾರ್ಷಣೇಯ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೇಲಾ ಆದಯ ಚ ಪುರಸ್ಕೃತಃ. ಹರಿಯಾಣ ರಾಜಸ್ಥಾನಯೋರ್ಮಧ್ಯೆ ದಶಕತ್ರಯೇಭ್ಯಃ ವಿಳಂಬಿತಾಯಾಃ ಯಮುನಾ ಜಲವಿಭಾಜನ ವಿವಾದಸ್ಯ ಅದ್ಯ ಸಮಾಧಾನಂ ಜಾತಂ. ಸರ್ವೋಚ್ಚ ನ್ಯಾಯಾಲಯೇನ ರಾಮಮಂದಿರ ದಾನ ಪ್ರಕರಣಸ್ಯ ಕಥಿತ ವಿತ್ತೀಯ ಅನಿಯಮಿತತಾಯಾಃ ನ್ಯಾಯಾಲಯ ನಿರೀಕ್ಷಣ ಅನ್ವೇಷಣಸ್ಯ ತ್ವರಾ ಯಾಚಿಕಾ ನಿರಾಕೃತಾ. ಸಿಬಿಎಸ್ಇ ಇತ್ಯನೇನ ಸಾಂಪ್ರತಿಕಾಯ ದಶಮವರ್ಗಾಯ ತ್ರಿಭಾಷಾ ನೀತಿಃ ನಾನಿವಾರ್ಯೇತಿ ಘೋಷಿತಾ. ಸರ್ವಕಾರಃ ವ್ಯಾಪಾರಸ್ಯ ಸುಗಮತಾಂ ಪ್ರಾವರ್ಧಯಿತುಂ ಪರಿಷ್ಕಾರ ಸೂಚನಾತಂತ್ರಂ ಪ್ರವರ್ತಯತಿ. ಎಸ್ಐಆರ್ ಇತಿ ಸ್ವಸ್ತನಾತ್ ದೆಹಲ್ಯಾಂ ಸಮಾರಪ್ಸ್ಯತೆ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತೀಯಃ ಕ್ರೀಡಕಃ ಕಿದಂಬಿ ಶ್ರೀಕಾಂತಃ ಯುಎಸ್ ಓಪನ್ ಕ್ರೀಡಾಯಾಂ ಪುರುಷ ಏಕಲ ಸ್ಪರ್ಧಾಯಾಂ ರಜತ ಪದಕಂ ವಿಜಿತವಾನ್. ಅಥ ವಾರ್ತಾ ವಿಸ್ತರೇಣ. ಅದ್ಯ ನವದಿಲ್ಯಾಂ ರಾಷ್ಟ್ರಪತಿ ಭವನೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರ ತಮ ವರ್ಷಸ್ಯ ದ್ವಿತೀಯ ರಕ್ಷಾ ಅಲಂಕರಣ ಸಮಾರೋಹೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುವರ್ಯ ಶೌರ್ಯ ಪುರಸ್ಕಾರಾನ್ ಪ್ರದತ್ತವತಿ. ಶೌರ್ಯ ಪುರಸ್ಕಾರಾಃ ರಕ್ಷಾ ಸೈನ್ಯ ಬಲಾನಾಂ, ಕೇಂದ್ರೀಯ ಸಶಸ್ತ್ರ ಆರಕ್ಷಕ ಬಲಾನಾಂ, ರಾಜ್ಯ ಕೇಂದ್ರ ಶಾಸಿತ ಆರಕ್ಷಕಾಣಾಂ, ಕಾರ್ಮಿಕಾಣಾಂ ಚ ಕೃತೆ ಪ್ರದೀಯಂತೆ. ಏತಿ ಪುರಸ್ಕಾರಾಃ ಸಶಸ್ತ್ರ ಬಲಾನಾಂ, ಕೇಂದ್ರೀಯ ಸಶಸ್ತ್ರ ಆರಕ್ಷಿ ಬಲಾನಾಂ, ಅನ್ಯ ಸುರಕ್ಷಾ ಅಭಿಕರಣಾನಾಂ ಚ ಕಾರ್ಮಿಕಾಣಾಂ ಅಸಾಧಾರಣ ಶೌರ್ಯ ಕಾರ್ಯಾನ್ ಉದ್ದೇಶ್ಯ ಪ್ರದೀಯಂತೆ.